ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

ಪುಟಪರ್ತಿ ಪುರಂದರ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಸನಾತನ ನಿತ್ಯ ನಿರಂಜನ ಭಕ್ತಪರಾಯಣ ನಾರಾಯಣ ಗೋವಿಂದ.

ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುತಾ ತ್ರಿಪುತುಹರುಡು ತದಿಂ ತದಿಂ ಕದು ಕದಿತ ಕಯನು ತ್ರಿಶೂಲಂಬುತಾ ತ್ರಿಪುತುಹರುಡು ತದಿಂ ತದಿಂ ಕದು ಕದಿ

ಕಡಬರುಡಗು ದಾಸುಡೇ ವಂಜುಡಗುನು ಭಕ್ತಿ ಪರುಡವು ದಾಸುಡೇ ವಂಜುಡಗುನು ಇಂತ ಕಣ್ಣನು ಬೇರೆದ್ದಿ ಎರುಗ ಪರತು.